ದಿಸ್ ಇಸ್ ದ ಸ್ಟೇಷನ್ ಆಫ್ ದ ನೇಷನ್, ಆಕಾಶವಾಣಿ ಹೈದರಾಬಾದ್ ಎಫ್ಎಂ ರೇನ್ಬೋ 101.9 ರೇನ್ಬೋ ಕೆ ಸಾಥ್ ಲೈಫ್ ರಂಗೀನ್. ನ್ಯೂಸ್ ಹಿಂದಿ ಆರ್ ಇಂಗ್ಲಿಷ್ ಸೆ ಪಹಲೆ ಆಪ್ ಸುನ್ ರಹೆ ಥೆ ಪೋಸ್ಟ್ ಬಾಕ್ಸ್ ನಂಬರ್ 111 ಔರ್ ಅಭಿ ಹೈ ಪ್ರಸ್ತುತ ಯಾದೋಂ ಕಿ ಭಾರತ್. ತೋ ಆಜ್ ಹೈ ದೋಸ್ತೋ ಶ್ರೀ ಅಮಿತಾಬ್ ಬಚ್ಚನ್ ಜಿ ಕಾ ಜನ್ಮ ದಿನ್. ಔರ್ ಅಮಿತಾಬ್ ಬಚ್ಚನ್ ಜಿ ಇನ್ನೋ ಏಕ್ ಸಮಯ ಪರ್ ಕಿಶೋರ್ ಕುಮಾರ್ ಔರ್ ಅಮಿತಾಬ್ ಬಚ್ಚನ್ ಜಿ ಕಿ ಜೊ ಕಾಂಬಿನೇಷನ್ ಥಿ ವೋ ಧಾಸು ಕಾಂಬಿನೇಷನ್ ಥಿ. ಮತಲಬ್ ಪೂರೇ ಫಿಲ್ಮ್ಸ್ ಉನ್ಕೆ

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.
2: आप सुन रहे हैं आकाशवाणी हैदराबाद FM रेनबो 101.9 रेनबो के साथ लाइव रंगीन. दोस्तों, थोड़ी देर पहले मैं आप सभी से इस बात पर इस ओर ध्यान देने के लिए कह रही थी कि हम जिस आज़ाद भारत में रह रहे हैं, जो हमें कई वर्षों की गुलामी के बाद मिला है, हम उसका कितना मोल दे रहे हैं, कितना वैल्यू कर रहे हैं. एंड मोर ओवर, it's about having gratitude towards all the things that we are enjoying now, which has been achieved as a result of many sacrifice. So what exactly having gratitude towards a nation means? So it means definitely appreciating

0: ಬತುಕಮ್ಮ ಪೂಲ ಸೋಯಗಂ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿನ್ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

ಇಂತವರೆಗೆ ಆರೋಗ್ಯ ಜೀವನ ಶೀರ್ಷಿಕನ ಲ್ಯಾಪ್ರೋಸ್ಕೋಪಿ ಇನ್ ಗೈನಕಾಲಜಿ ಕನ್ಸಲ್ಟೆಂಟ್ ಆಬ್ಸ್ಟಿಟಿಷಿಯನ್ ಗೈನಕಾಲಜಿಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಬಿ ರಾವ್ ಬಹದ್ದೂರ್ ಗಾರ್ತೋ ಪರಿಚಯ ಮಿನ್ನರು ಪರಿಚಯಕರ್ತ ಶ್ರೀ ಕೆ ಸಂದೀಪ್.